ಪೂನವರಿ ಶಿಗಂಧವರಿ ರಜ ಖುಷಿ ಕೊಳ್ಳಿ ನಮದ ಧರ್ಮ ನಮರಾತ್ರಿ ಪೂನವರಿ ಶಿಗಂಧವರಿ ರಜ ಖುಷಿ ಕೊಳ್ಳಿ ನಮದ ಸರ್ಮನ್ ಮಾತ್ರಿ ನಮರಾತ್ರಿ ಬೌರಾತ್ರಿ ಕುಂಕುಮ ದೇವ ಬಾಯಿ ಹೋಳ ಪರಿ ಬಾನ್.